0: ನಮಸ್ತಂಗಾಹೇ ನಮಸ್ತಂಗಾಹೇ ನಮಸ್ತಂಗ ತರ್ಬರ್ಗೆ ನಮಸ್ತಂಗ ಸರ್ಗೆ
1: ನಮಸ್ತಂಗ ಪ್ರಭುಗೆ ನಮಸ್ತಂಗ ಸಜುಗೆ ನಮಸ್ತಂಗ ರಂಗೆ ನಮಸ್ತಂಗ ಪಂಗೆ
0: ನಮಸ್ತಂಗ ಅಗಮ್ಯ ನಮಸ್ತಾ ಸರಮ್ಯ ನಮಸ್ತಂಗ ಜರಾಸ್ರೆ ನಮಸ್ತಂಗ ನಿರಾಸ್ರೆ
1: ನಮಸ್ತಂಗ ಜಾತೆ ನಮಸ್ತಂಗ ಪಾತೆ ನಮಸ್ತಂಗ ಮಜ್ವೆ ನಮಸ್ತ ತಜ್ವೆ
0: ಆದೇಶನ್ ಆದೇಶ ನಮಸ್ತ